0: yɛntiɛ to wura yɛ ho nwuma yɛmmerɛ ho ne sɛ yɛasɛ ɔyɛ deɛ ɛhu sɛ wo nko ne ɔwura yɛbɔde ahyɛ ase mɛsi saa mmerɛ yi wɔahenneɛ ne wo wura yɛ ɛntwaa mu da ɛno nti na presidɛnt nyinaa ɛɛdan wo ahemfo nyinaa ɛɛdan wo ɛwura no mu nyinaa ɛɛdan wo abɔfoɔ nyinaa ɛɛdan wo wabɔdeɛ nyinaa ɛɛdan wo sa sɛ woyɛ ɔwura
1: Yeah, yeah, yeah, da, da, da. Yow, yow, yow, boy!

0: yɛgyawa ɛma ne nyɛ wo ya na sɛ wode yɛma ya ɛma wo werɛ wo ɛyɛ mpaebɔ sufra wo nyame
1: sompa tv
0: sɛ ɔmoa o sɛ yɛ nyame paa dabi ebe ye ye sufra wo nyame sɛ ɔmoa o sɛ yɛ nyame paa dabi ebe ye ye wo hyɛ ataade paa yɛbɛka wo asɛm
1: sompa tv
0: na sɛ woanhyɛ bi nso a ɛno nso so yɛka wo asɛm fa mpaebɔ sufra wo nyame
1: sompa tv
0: frɛ no sɛ ɔmmerɛ mu sɛ yɛ nyame
2: paa
0: sufra wo nyame sɛ ɔmoa o sɛ yɛ nyame paa dabi ebe ye ye
3: sumpa sumpa sumpa sumpa sumpa yab yab yabo yaba sumpa sumpa
4: sumpa fm
3: sumpa nie enyum nie sumpa nie kafie bon nie sumpa nie osumpa pa nie sumpa nie radio nie yabo yaba sumpa sumpa sumpa sumpa